ಮಾಡ್ತ ಮುಟ್ಟ ಕಶಿಯಾತಿ ನಂಬೋಂಗ ಅದೇ ಆಮೇಲೆ ನಮ್ಮ ದೇವಿ ದೇವಿ ದೇವಿ ಅತ್ಯ ಸುಮಿತೈತಿ ಶಿವೆ ನೆಲಕ ಜುಮಿತ್ತೆ ಜಿನಿ ಜೀವ ಕುರುಹೊ ಅತ್ಯೈತಿ ಕಿಹೊಜಿ ಹಂಬೆ ಹಂಬೆ ಹಂಬೆ ಹಂಬೆ ಹಂಬೆ ನೀ ಹೊಜಿ ನೋಡ ಹಂಬೆ ಆ ದಿಂಬ ಆ ಜನ ಮಗ ತೇ ಊಕ ಅತ್ಯೈತಿ ನೋ ಕಲತಿ ಕೊಟ್ಟ ಮಗ ಚೆನ್ನ ಕೊಂತೆ ಕಾಯ್ತ ಕೊಟ್ಟ ಕಾಯ್ತ ನಾ ಪಮ ಚಿಕ್ಕೆ ಚಿಕ್ಕ